ಮಾಡ್ಬಿಡು ಮತ್ತೆ ಅದಕ್ಕೆ ಅಂತ ಹೇಳ್ತು ತಿನ್ ಸಾಯಿ ಹಸ್ರಿ ಜಗಕ್ಕೆ ಸಾಯಿ ನೀನ್ ಬತ್ರ ಪೈರ ಹೋಯ್ ಪ್ರಭಾನ್ ಲೇತ ಅಲ್ಲೇ ಪೂಜಾ ಪ್ರಾಣ ಅಪ್ಪ ಕ್ಯಾ ಕುಠಾ ಬಕರ ಖಾಣ ಚೌಕಿ ಪ್ರಕಾಶ ಜಾಣ ದೇಖ ಚೌಕ ಕಂಡಿ ಕಾರ ಉಪರಾಯ ಬೈಠೆ ಕೂಡ ಯಾರ ಮತ್ ಪಿಟ್ಟೆ ಮತ್ ಪಿಟ್ಟೆ ನ ಸಂಡಾ ಪಿಟ್ಟೆ ತನು ಫಿಟ್ಟೆ ಬೆಳಕರೇ ಮನ ಜೂಠೆ ಜುಲಿ ಪ್ರೇ ಕಹೋ ನಾನಕ್ ಸತ್ಯ ಆಯ್ಯ ಸಚ್ ಹೋವೇ ತಾ ಸಚ್ ಪಾಯ ಪೌಡಿ ಚಿತ್ತೆ.